0: ರಂಗ ಉದಯದೇಶ್ ಮೇರು ಎವರೆಸ್ಟ್
1: ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್
2: ಇನ್ ದಿಸ್ ಸಾಂಗ್ ಆನ್
1: ಸ್ಟೇ ಟ್ಯೂನ್ಡ್
3: शिमारू फिल्मी गाने के नए वीडियोस को देखने के लिए सब्सक्राइब करें।